0: ಮಗ ರೇ ರೇ ರಿಸ ರಿಸ ನಿಧ
1: ನೀ ನಿಧ ನಿಧ ಪ ಮ ದ ದ ಪ ದ ಪ ಮ ಗ ಮ ಪ ಮ ಪ ಮ ಗ ರೇ ರೇ
0: ರಿಸ ರಿಸ ನಿಧ ನಿಸ ರಿಸ ರಿಸ ರಿ ನಿಸ ನಿ ಮ ಪ ದ ಪ ದ ಪ ದ ಪ ಪ ಮ ನಿಸ ರಿಸ ರಿಸ ರಿ ರಿಸ